ಸಂಸ್ಕೃತೋಪನಿತ್ಯಂ ಸ್ವಂಸ್ಥಿ ಪ್ರಯಾತ್ಮಕಾನ್ ತ್ವಾಂ ಯೋಗಿನೋಧ್ಯಾಯಂತಿ ನಿತ್ಯಂ ತ್ವಂ ಬ್ರಹ್ಮ ತ್ವಂ ವಿಷ್ಣು ತ್ವಂ ರುದ್ರ ತ್ವಮಿಂದ್ರ ತ್ವಮ

ಸ್ವಾಮಿಯ ಧೀಮಹಿ ತನ್ನೋದಂತೀ ಪ್ರಚೋದಯಾತ್ಮಂಗಹಸ್ತಂ ಪಾಶಮಂಕುಶಲಾರಿಣಂ ರದಂಚ ವರದಂ ಅರ್ಥೈರ್ಯಾಣಂ ಮೂಢದ್ವಯಂ ರಕ್ತಮಲನಾದರಂ ಶೂರ್ಪಕನಕಂ ರಕ್ತವಾಸಲಂ ರಕ್ತಗಂಧಾಲಯುಕ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ ಭಕ್ತಾನುಕಂ ಬೃಹನ್ ದೇವಂ ಜಗತ್ತಾರಣಮಚ್ಯುತಂ ಆದರಭೂತಂ ಚ ದೃಶ್ಯಾದೌ ಪ್ರಭವೇ ಪುರುಡಾಪರಂ ಏವಂ ಜಾಯತಿ ಯೋ ನಿತ್ಯಂ ಹರಯೋಗೀ ಯೋಗಿನಾಂ ವರಃ ನಮೋ ರಾಸಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೇ ಅಸ್ತು ನಮೋ